ಸೂರೆ ಪ್ರತಿ ಬಸನೆ ಪರಿಧಾನಿ ನವಿ ಪ್ರತಿ ಬಸನೆ ಪರಿಧಾನಿ ನವಿ ಗಿರಿಧರ ಉಡೇಯ ನಾಚಿ ನವಿ